ಆದ್ರೂ ಮಾತ್ರ ವಿಷಮಾತ್ ಪೌಣಿಷ್ಮಾತ್ ಪಾಣಿಷ್ಮಾತ್ ಅಗ್ನಿ ಖೇಡೆ ವಿಡಾಣಿ ವಿಷಮಾತ್ ಅರ್ಚಿಷ್ಮಾತ್ ಕಾಣಿಷ್ಮಾತ್ ಚಾಲುಕ ಪ್ರಾಣಿ ವಿಷಮಾತ್ ಸಂಜೋ ವಿಷಮಾತ್ ಬಿಜೋ ವಿಷಮಾತ್ ಕುಮಾತ್ ಪೋ